ದಯುನ್ ತುಬಿಡಾವಿ ತೆಹೇನಿ ಮೀನಿಕ ದಾ ಎಫ್ಶಲ್ಲ ದಾತೇನ ಹೆನೆನೇನೇನ ಬರಾಕ್ತಿಸಿ ನೀನೇನ ಏಂಬಲಿ ನಿಮ್ಸಿಯೋದೇನ ತುರಶಿ ತೋನ್ ಶಲ್ಲನೆ ಕನಿ ತುದಂಬಿರ್ತೋನ್ ಅಲ್ಲಾಶಾಲ್ಲ ಸಗಿ ಕಾ ಥೋನ್ ಕ್ವಸಿ ದಾಯಿನ ನಿ ಸರಿ ಓಕ್ನ ದಾಯಿನ ಶಾಲ್ಲ ತಿಮಿರ್ನ ಹೆನಿನ್ ಏಂ ಬಲಿವ್ ನಿ ಅದೇ ತೂನ ಶಬು ತ್ವರಿ ತೊಕ್ನ ನಿ ಸರಿ ಅರೆ ಅಂಸೆ ಒತ್ತಿ ಸೂಗನೈ ದಾಯಿತ್ ವಿ ಕೈನೆ ನಾತಿವ್ ಏಂ ಬಲಿವ್ ದಿಯನೇ.

ಒಂದು ಹಲ್ಲಾನ್ ನೇನೆ ತುಗ ಸಾತಿ ಉತ್ತಕ ತ್ಯಕ್ತೈ ಹಬ್ಬೋಲು ಅನ ಅಂದ ಈ ಶೋಕ್ ಈದ್ ನ ತೆದೇನೆ ತಿದಿಯೋ ಉನು ಉತ್ತಕ ಇವಲಿ ಫಾಯಮ ಅಬ ತುತಕ ತಿವಾ ಕ ಉನು ಬಡಡ್ ಯಕ ಸಿಯಾನಿ ಯಕ ಸ್ತೆಕಿಂಗ್ ಕನ್ ಬಡಡ್ ಎಬೀಲ್ ಇದಿ ಗಾಲ್ ನಾ ಗೆದಿ ಫರಿಯೈ ತಲ ಹೋ ಇಫ್ರೈನ್ ಅನು ಬಕ್ ದಿ ಅನೇನು ಉಮಲಿಯೈ ತಲ ಇಫ್ರೋ ಅನಿ ದ ತಿಂಗದೋ ಫರನೇನ್ ಸಂಗನೆ ಬಕ್ ಇಹಿ ಬಂಬರೋ ಮದ್ದಾತ್ ಲುವಾವ್ ಸಮಿಯ ವೇದೆ ಲುವಾವ್ ಸಮಿಯ ಲುವಾವ್ ಸಮಿಯ ಲುವಾವ್ ಸಮಿಯ ಸಂಗನೆ ಫುರ್ಸಾ ದಿಬ್ನು ತಮರೋ ಸಂಗನೆ ಹರಿಸೈ ಡಾಬನ್ ಅಯ್ಯೈ ತು ತಕತ್ತೆ ಗೆದಿ ಅಂಗದೈ ಹೇ ಅನೋ ಕಬಿ ಅನೋ ಕಬಿ ಅದೇನ್ ಅದಿಯೋ ಓತ ಕುಶ ಓತ ಕನ್ನ ಆಶುಕ್ ನ ಫೇರಾ ಓತ ಕುಶ ತಿದೇನ್ ತಿದಿಯೋ ಆಯ್ ದೇವೇನ್ ಅಸೈನ್ ತು ತು ತಕತ್ತೆ ಹರಿ ತಿಂಗದೆ ತುನಾತಿ ಹುವ ಶೂಕೆ ತರುವೆ ತುನಾತಿ ಹುವ ಇವು ಶೋಕಂದೆ ಇದೇವೇನ್ ನಾನ್ ನಾ ನಾ ಮಲೋ ನೋ ಕಾನ್ ದೇಖನಾ ನೋ ಕಾನಿ ನೆ ದೇ ಮಲ್ಲೆ ರಗದ ಹೋಕ ಅಫರ್ ಮಲ್ಲೆ ಆಯ್ ಹೋಕ ಅಫರ್ ರೇನ್ ಮಲ್ಲೆ ಅಂಗುಲ್ ಹೋಕ ಅಫರ್ ರೇ ದೇ ಹಣ ಮಲ್ಲೆ ಲೀಲ್ ಹೋಕ ಅನಿ ನೆ ದಿಯೋ ಸೈ ಅಸಾ ನೋ ಅಂಗುಲ್ ದಾಯ ಕಾ ವಿಸಾ ನೋ ಅವು ಅಂಗುಲ್ ಹೋಯ ಆ ದಿಯೋ ಇಸೋ ಸೈ ತೆ ಬಾರ ಇಸೈ ಭಂಜರ್ ಇಫ್ ರೈ ಕೃತಿ ಅಂಗುಲ್ ಅಂಗಾ ಲಿ ಸೀಸೋ ಕೃತಿ ಅಂಗುಲ್ ಓರ ಸೀಸೋ ದ ಅಯ್ಯೋ ದಾಸಿ ಐ ಬರೆ ತಮ ಐ ದೇ ಬೆನ್ ಗಿಸ್ಮಿ ಆಡನ್ ಹೊತ್ತು ನಾತಿ ದ ಅನಾ ಸನಾಯ್ ಉನ್ ಅನೆ ಬೇತೈ ವೆತಿತ್ ಅದಿ ಊತೂ ದಿ ವೇರೆ ವಾರ ಅನ ಸನಾ ರೆತೇನೆ ತಕ್ಕ ವೆತಿತ್ ತಿತ್ ಕಬಾ ಸೂಗಾನ ಅದೇನ್ ಅರೆ ಸನಾನ ತುನಾತಿ ದ ತಿ ಸೂಗಾನ ಎಂದ ಎರಾ ಬಾಬ್ ದಾಯಿತ್ ಕಿತ್ ವೇರ್ ತಕ್ ಏಗ್ರಿಮ್ ಏಗ್ರಿಮ್ ತಕ್ ದೋರ್ ಗಾಲ್ ದೋನ್ ಹದೀದ ಅಕೋ ಏಗ್ರಿಮ್ ತಕ್ ಗಿಸ್ಸಾ ದೋನ್ ಹದೀದಿಯ ಮಿತಾಲ್ ದೋನ್ ಹದೀದಿಯ ಶಿಯಾತ್ ಮಸ್ಸೆ ಹೆನು ಗಲಿ ವಾ ಮೂಟಟ್ಟಾಬ್ ನೀ ಕ್ತಿ ದೋರ್ ತಮ್ನ ಮಲು ಗಿರ್ಮೆ ಬೀಸಿ ಓನ್ ಸಗೆ ಮೀನಾನ್ ಅವುಳಿ ಹಾಯ್ ಸಗೆ ಮೀನಿ ಅನಂದ ಅಮೋಟಾ ನಿಕ್ತೇ ನಾಯಿ ಗಬೀಲವೇ ನಾ ತಿಗಾಲ್ ಸಗೆ ಮೀನಿ ಕಾಮಿ ದಾಯ ಅಡಮಿ ಓರ್ ಓಂ ಬೈ ರೆನೈ ರೆನನು ಒಬ್ನೆ ಫಾಯ್ ದೇನ್ ಯಾ ಅವನಮ್ ಸೆ ರೈ ದಾಯ ಓ ಕಣಾನೆ ದೇ ನಿರಿ ಓ ತಕ್ ಸಗೆ ಮೀನಿ ರಿಯನೋನು ಈ ಶೋಕಿ ತೈನೆ ಮ್ಯಾದೆ ಮರಿ ಓನ್ ಕ್ಲಸ್ ಎನ್ ಮರಿ ಓನ್ ಕ್ಲಸ್ ಐ ಏ ಐ ಎನ್ ಬಕ್ ಹದವೆನ್ ತೀಫಿತ್ ಹಿಂದಿ ಹುಯಿ ಅದವೆನ್ ಹಿಂದಿ ಹುಯಿ ಎಸ್ ಐ ಎನ್ ಎಸ್ ಓ ಬಂದ ಮರಿತೋನ್ ಜಹಾಜ್ ನೈ ತುಮ್ ಅರೆ ನಿಸ್ತೋಬ ಅಬದಾನ್ ಹಲ್ಲಾನ್ ತಮಾ ಬೇದೋ ಜಬನ ನಿಸ್ತೋಬ ಅಬದಾನ್ ಹಲ್ಲಾನ್ ಆಬ ಇದೋನೆ ನೀ ದೇ ನಿಫಾಯ ದೇ ಅವು ತಿಯತ್ತೋ ಸಾಯಾಮೀನೆ ಅಕೋ ನಾತ್ ಯಾ ತಕು ನಾತ್ ಆಹ ನಾತ್ ಅಹಿ ತೂ ಯದ್ದು ಕೈಯಸ್ ಕಾತು ಹರ ಹರ ಕಾಯ್ ಬಾಯ ಆಯಾತ್ ನೆ ದೇನೆ ದಿ ಅವು ಅನೆ ತಮಾಬ ಇದೋನೆ ಅಂದ ಆಪ್ನೆ ಕೆರಾ ಫೇ ನೈ ತುಮ ಇನೋನ್ ಮೇ ಸಸೈ ಓ ತಕ ಓಕನ ಲಂಸಾ ದಾಸಾ ಬೈದೆ ಹಲ್ಲಾನ್ ನಿದಾರ ಇದೆಯಾ ಮದ್ದಾತ್ ನಿಸ್ನಿಯೋ ಒಂದು ಉರೇವೂನ್ ಹರೇಯಾನ್ ಬಕ್ ಡಾಡಿಯಾನೆ ಡಾಡಮಿಂದಾಯಾನೋ ನಾಕ ನಫರ ದೈ ಯಕ್ನಯನೆ ದೈ ಯಕ್ನೈ ಓರೇವ್ ಕೆರೆ ಫಮ್ಯಾದಿ ಹ್ಯಾರೆ ಕೆರೆ ಫಮ್ಯಾದಿ ಯಕ್ನನೋ ಉದರಿಸೋನ್ ಯಕಿಯಾಯನೆ ಯಕ್ಯನೋ ಓಶ ಆಗೆ ತಗ

ದಯುನ್ ತುಬಿಡಾವಿ ತೆಹೇನಿ ಮೀನಿಕ ದಾ ಎಫ್ಶಲ್ಲ ದಾತೇನ ಹೆನೇನೇನೇನ ಬರಾಕ್ತಿಸ್ ನೀನೇನ ಏಂಬಲಿಬ್ ನಿಮ್ಸಿಯೋದೇನ ತುರಶಿ ತೋನ್ ಶಲ್ಲನೆ ಕಣಿ ತುದಂಬೀರ್ ತೋನ್ ಅಲ್ಲಾ ಶಾಲ್ಲ ಸಗಿ ಕಾ ಥೋನ್ ಕ್ವಸಿ ದಾಯಿನ ನಿ ಸರಿ ಓಕ್ನ ದಾಯಿನ ಶಾಲ್ಲ ತಿಮಿರ್ನ ಹೆನಿನ್ ಏಂ ಬಲಿಬ್ ನಿ ಅದೇ ತೂನ ಶಬುಬ್ ತ್ವರಿ ತೊಕ್ನ ನಿ ಸರಿ ಅರೆ ಅಂಸೆ ಉತ್ತಿ ಸೂಗನೈ ದಾಯಿತ್ ವಿ ಕೈನೆ ನಾತಿ ಏಂ ಬಲಿಬ್ ದಿಯನೇ.

ಒಂದು ಹಲ್ಲಾನ್ ನೇನೆ ತುಗಿ ಸಾತಿ ಉತ್ತಕ ತ್ಯಕ್ತೈ ಹಬ್ಬೋಲು ಅನ ಅಂದ ಈ ಶೋಕ್ ಈದ್ನ ತೆದೇನೆ ತಿದಿಯೋ ಉನು ಉತ್ತಕ್ ಇವಲಿ ಫಾಯಮ ಅವತ ತಕ್ಕ ತಿವಾಕ ಉನು ಬಡಡ್ ಯಕ್ಕೆ ಸಿಯಾನಿ ಯಕ್ಕೆ ಸ್ತೆಕಿಂಗ್ ಕಣ್ ಬಡಡ್ ಬೀಲ್ ಇದಿ ಗಾಲ್ ನಾಯ್ಗೆ ಇದಿ ಫರಿಯ ಇತ್ತಲ ಹೋ ಇಫ್ರೈನ್ ಏನು ಬಕ್ ಬಿ ಅನೇನು ಉಮಲಿಯ ಇತ್ತಲ ಇಫ್ರೋ ಅನಿ ಇದ ತಿಂಗದು ಫರನ್ ಏನು ಸಂಗಣೆ ಬಕ್ ಇಹಿ ಬಂಬರೋ ಮದ್ದಾತ್ ಲುವಾವು ಸಮಿಯ ವೇದೆ ಲುವಾವು ಸಮಿಯ ಲುವಾವು ಸಮಿಯ ಲುವಾವು ಸಮಿಯ ಸಂಗಣೆ ಫುರ್ಸ ದಿಬ್ನು ತಮರೋ ಸಂಗಣೆ ಹರಿಸೈ ಡಾಬನ್ ಅಯ್ಯೈ ತು ತಕತ್ತೆ ಗಿರಿ ಅಂಗದೆ ಹೇ ಅನೋ ಕವಿ ಅನೋ ಕವಿ ಅದೇನೆ ಅದಿಯೋ ಓತ ಕುಶ ಓತ ಕನ್ನ ಆಶುಕ್ ನ ಫೇರ ಓತ ಕುಶ ತಿದೇನ್ ತಿದಿಯೋ ಆಯ್ ದೇವೇನ್ ಅಸ ಏನ್ ತು ತು ತಕತ್ತೆ ಹರಿ ತಿಂಗದೆ ತುನಾತಿ ಹುವ ಶೂಕೆ ಥರುವೆ ತುನಾತಿ ಹುವ ಇವು ಶೋಕಂದೆ ಅದಿ ಇದೇವೇನ್ ನಾನ್ ನಾ ನಾ ಮಲೋ ನೋ ಕಾಂದೆ ಕ್ನಾನ್ ಹೋಗ ನೀನೆ ದೇ ಮಲ್ಲೆ ರಗದ ಹೋಗ ಅಫರ್ ಮಲ್ಲೆ ಯಾಯ್ ಹೋಗ ಅಫರ್ ಅನ್ ಮಲ್ಲೆ ಅಂಗುಲ್ ಹೋಗ ಅಫರ್ ಇದೆ ಹಣ ಮಲ್ಲೆ ಎಲೀಲಿ ಹೋಗ ನೀನೆ ದಿಯೋ ಸೈ ಹಸನ್ ಹೋಗಿ ಅಂಗುಲ್ ದಾಯ ಕಾವಿಸನ್ ಹೋಗಿ ಅವು ಅಂಗುಲ್ ಹೋಯ್ ಆ ದಿಯೋ ಇಸೋ ಸೈತೆ ಬಾರು ಎಸೈತ್ ಭಂಗ್ಯ ರೇ ಫಿರೈತ್ ಕೃತಿಪ್ ಅಂಗುಲ್ ಒಂಗಾಲಿ ಸೀಸೋದ್ ಕೃತಿಪ್ ಅಂಗುಲ್ ಓರಾವ್ ಸೀಸೋದ್ ಅಯ್ಯೋ ದಾಸಿ ಐತ್ ಬರೇ ತಮ ಇದೇವಿನ್ ಗಿಸ್ಮಿ ಆಡನೆ ಹೊತ್ತು ನಾತಿದ ಅನ ಸನಾಯ್ ಉನ್ನೆ ಬೇತೈ ವೆತಿತ್ ಅದಿ ಊತೂದಿ ವೇರೇ ವಾರ ಅನ ಸನಾಯ್ ರೆತೇನೆ ತಕ್ಕ ವೆತಿತ್ತಿತ್ ಕಬಾ ಸೂಗಾನ ಅದೇನ್ ಅರೆ ಸನಾನ ಎತ್ತು ನಾತಿದ ತಿಸೂಗನೈ ಎಂದ ಎರಬಾಬ್ ದಾಯಿತ್ ಕಿತ್ ವೇರ್ ತಕ್ ಏಗ್ರಿಮ್ ಏಗ್ರಿಮ್ ತಕ್ ದೋರ್ ಗಾಲ್ ದೋನ್ ಹದೀದ ಅಕೋ ಏಗ್ರಿಮ್ ತಕ್ ಗಿಸ್ಸಾ ದೋನ್ ಹದೀದಿಯ ಮಿತಾಲ್ ದೋನ್ ಹದೀದಿಯ ಶಿಯಾತ್ ಮಸ್ಸೆ ಹೆನುವ ಗಲಿವ ಮೂಟಟ್ಟಾಬ್ ನೀಕ್ತಿ ದೋರ್ ತಮ್ನ ಮಲು ಗಿರ್ಮೆ ಬೀಸಿ ಓನ್ ಸಗೆ ಮೀನಾನ್ ಅವುಳಿ ಹಾಯ್ ಸಗೆ ಮೀನಿ ಅನಂದ ಅಮೋಟಾಬ್ ನೀಕ್ತಿಯ ನಾಯಿ ಗಬೀಲವೇ ನಾತಿ ಗಾಲ್ ಸಗೆ ಮೀನಿ ಕಾಮಿ ದಾಯ ಅಡಮಿ ಓರ್ ಓಂ ಬಯ ರೆನೈ ರೆನೋ ಫಾಯ್ ದೇನ್ ಯಾವ ನಮ್ಸೆ ರೈ ದಾಯ ಓ ಕಣಾನಿದೆ ನಿಧಿ ಓ ತಕ್ ಸಗೆ ಮೀನಿ ರಿಯನೋನೋ ಈ ಶೋಕಿ ತೈನ ಮ್ಯಾದೆ ಮರಿ ಓನ್ ಕ್ಲಸ್ ಏನ್ ಮರಿ ಓನ್ ಕ್ಲಸ್ ಐ ಏ ಐನ್ ಬಕ್ ಹದವೆನ್ ತೀಫಿ ಹಿಂದಿ ಹುಯಿ ಹದವೆನ್ ಹಿಂದಿ ಹುಯಿ ಎಸ್ ಐನ್ ಎಸೋ ಬಂದ ಮರಿ ತೋನ್ ಜಹಾಜ್ನೈ ತುಮ್ ಅರೆ ನಿಸ್ತೋವೋ ಅವಧಾನ ಹಲ್ಲಾನ್ ತಮಾವಿದೋ ಜಬನ ನಿಸ್ತೋವೋ ಅವಧಾನ ಹಲ್ಲಾನ್ ಆಬ ಇದೋನೆ ನೀದೆ ನಿಫಾಯ್ದೆ ಅವು ತಿಯತ್ತೋ ಸಾಯಾಮೀನೆ ಅಕೋ ನಾತ್ಯಾಯ್ತಾಯಿಸ್ಕಾತು ಹರ ಅಕಾಯ್ ಬಾಯ್ ಆಯಾತ್ ನಿದೇನೆ ದೇವ್ ಅವು ಅನೆ ತಮಾಬ್ ಇದೋನೆ ಅಂದಾಬ್ನೆ ಕಿರಫ್ ಏನೈತು ಮೀನೋನ್ ಮೇ ಸಸೈತ್ ಓತಕ್ ಓಕ್ನ ಲಂಸಾ ದಾಸಾಬ್ ಇದೆ ಅಲ್ಲ ನಿದಾರ ಇದೆಯಾ ಮದ್ದಾತ್ನಿ ಸುನಿಯೋ ಉನ್ ಉರೇ ಊನ್ ಹರೇಯಾನ್ ಬಕ್ ಡಾಡಿಯಾನೆ ಡಾಡಮಿಂದಾಯಾನೋ
kain. Ya keno uja agitagi tau kamu kaino gidu baba dano kamu kono bisro akteni dit. Tifil ni dim hina anun wastium faria. Ana hinin nenet gal ka badain nifiro. Utak gidu lolit ka gal ka talo ho ini. Gidu lolit ka talo ho ni. Kasen gal una ne bakai tamna malu koe tamna gor koe inda. Ane bagdaba ne dubba ifi brewano beno dubbaida. Baru kamida narri wa editip. Yam ha e hebe. Ekam kasse tale gait. Hai gi gi. Anasana itu tusuga nei, dait kiken, ene serhatok.